0: ಮಸೇಮಹೇ
1: ಅಮುತ್ರ ಭೂಯಾದ ದಗದ್ಯಮಸ್ಯ ಬೃಹಸ್ಪದೇ ಅಭಿಷಸ್ತೇರ ಮುಂಜಃ
0: ಸ್ಯೌಹತಾಮಸ್ತಿನ ಮೃತ್ಯುಮಸ್ಮ ದೇವಾನಾಮಗ್ನೇ ಭಿಷಜಾಶಚೇ ಭಿಹೇ
1: ಹರಿಗುಂ ಹರಂತ

0: ಕ್ರಮಸ್ಥೈರಗ್ನಿಧಾನ ಉಭೌ ಲೋಕೌ ಸನೇಮಹಂ
1: ಲೋಕಯೋರುದ್ಧಾತಿ ಮೃತ್ಯುಂ ತರಾಮ್ಯಹಂ
0: ಅಚಿದೋ ಮೃತ್ಯೋ ಮಾವಧೀರ್ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀ
1: ಮೇರೆ ಆಯುರುದ್ರನ್ ಚಕ್ಷಸಂತ್ವ ಹಮಿಷಾ ವಿಧೇಮ
0: ಮಹಾಂತ ಮುತ ಮಾನೋ ಅರ್ಧಗಂ ಮಾನ ಉಕ್ಷಂತ ಮುತ ಮಾನ ಉಕ್ಷಿತಂ
1: ಮಾನೋ

0: ಪುರಯೇತುನಸ್ತ್ವಸ್ತಿದಾಭಯಂಕರಃ
1: ಯಂಬಗಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ
0: ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ತೇ ಯಮಾಮೃತಾತೋ
1: ಏತೇ ಸಹ

0: ಚಕ್ರಮಜಿಕ್ವಯಾ ಗುರುಮನಸೋಭಾ ಪ್ರಯೂತಿ ದೇವಹೇಡನಂ
1: ಅರಾಮಾಜೋನೋ ಅವೇದಚ್ಛನಾಯತೆ ತಸ್ಮಿನ್ ತದೇನೋ ಬಸವೋ

0: ಜವೋ ಮೇ ಶುಧ್ಯಂತ ಜ್ಯೋತಿರಹಂ ವಿರಜ ವಿಪಾಪ್ಮ ಭೂಯ ಸಗ್ಗಸ್ವಾಹ
1: ತಿಷ್ಟ ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ

0: ಬೆಸ್ತ ಮೂರ್ತಿಸುತ್ವಂ
1: ವಶತ್ಕಾರಸ್ವಮಿಂದ್ರಸ್ವ ಗುಂ ರುದ್ರಸ್ವಂ ವಿಷ್ಣುತ್ವಂ ಬ್ರಹ್ಮತ್ವಂ ಪ್ರಜಾಪತಿ
0: ಸದಾ ಪಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭು

0: ಕಂಬರಮಧ್ಯ ಸಗ್ಗೋಸ್ತಂ
1: ತತ್ರಾಭಿದಕ್ರಂ ಗಗನಂ ದಿಶೋ ಗತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಯಸ್ಯ ಪ್ರಗುದಿಲೀನಸ್ಯ ಯಃಪರಸ್ಸ ಮಹೇಶ್ವರಃ
0: ಓಂ ದಸ್ಸತ್.

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ

ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಬಹ್ವಿದ ಚಂದನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತ್ಯಾಲಾಪಿನಂ ಕುರುಮಾ ಮುಕುಂದ. ಓ ಕಂಪ್ಯಾಷನೇಟ್ ಲಾರ್ಡ್, ವಿ ಆರ್ ದ ರೆಸಿಪಿಯಂಟ್ಸ್ ಆಫ್ ಯುವರ್ ಲವ್ ಅಂಡ್ ಜೆನರಾಸಿಟಿ. ಓ ಓಮ್ನಿಪ್ರೆಸೆಂಟ್ ಮುಕುಂದ, ವಿ ವಿಶ್ ಟು ಸಿಂಗ್ ಯುವರ್ ಗ್ಲೋರಿ ಇನ್ ಆಲ್ ಯುವರ್ ವೇರಿಯಸ್ ನೇಮ್ಸ್. ಭಜೇ ಪಾಂಡುರಂಗಂ, ಭಜೇ ಪಾಂಡುರಂಗಂ.